ನೋಡಿ ಮುಂದು, ನಿವ್ವೆಂತನಿ ಬಾಗಿ ನೋಡಿ ಮುಂದು, ಚಿನ್ನ ಚೂಪು ಚೂಸಿ ನೋಡಿ ಮುಂದು, ನಿವ್ವೆಂತನಿ ಬಾಗಿ ನೋಡಿ ಮುಂದು. ಪಡು ಪಡು ಪಡು ಪಡು ಪಡು ಪಡು ಲೇಚಿ ನೆಲಪಡು, ಪಡುತ್ತು ಲೇಚಿ ಕಲಪಡು, ಪಡು ಪಡು ಪಡು ಲೇಚಿ ನೆಲಪಡು.